ಗಗ ಗೋವಿಂದ ಕುಂದ್ರವೋ ಸಾತ್ ಸಾತ್ ಜಪನೀತ ಕಾಂಬ ಸಾಕೀತ ಬಿರ್ಮನಾ ಕರಿಯೋ ನೀತ.